ಇದುನಿಲೆ ರಸಂಖುನಿಲೆ ಸರ್ಕೋ ಸದ ಗುರುದಾನಿ ಗುರುವೈ ದಿ ಹುಣ ದಂಚ ಭಕತ ಮಾ ಪಾತಿ ಸೈನಾ.

ಸುಮಿ ವಸುದೇವತೆ ಪಗಿ ಪಾನಿ ದೇ ಹಂತ ಭಯೇ ಯಶೂರಿ ಕರದ್ಯ ವಶಿಷ್ಟಾಗು ದೇ ಯೋವಾತ ವಂದ ಭಯೇ ನಾರಾಯಣ.

0: ಬೇರಾದಲ್ಲ ಇಷ್ಟು ಕಾರಣ ಕೇಳಿ
1: ನಾವು ಮೇರೆ ಹರಕೋ ಬಯಾನ್ ಮಾರಾಸು ಯಶನ ಸಹಾಯರು ಜಿಲು ಮಾ ಘರ ಹೋ ಚೌಲಾ ಗಾಯ ಥರ ಹೋ ಬಾಜೆ ಜಿಂ ಗಂಗಾಧರ ಠುಲ್ ದಾಜು ಜಿಂ ವಿಷ್ಣು ಜಾಂ ದುಯ್ ದಾಜು ಬಿರು ಜಾಂ ಪಿತಾಜಿ ಧನೇಶ್ವರ ತಿನ್ ದಾಜು ಹರುಕು ಬಾಯ ಕಾಂಸೋ ಪನಿ ಹೋ ನೌ ಕೃಷ್ಣ ಪ್ರಸಾದ ಹೋ ಶಿಲೋಕ ಮಾ ಕಾಯ ದಿನ ಮತ ಸಾಖೆ ಧೇರೈ ಕುರಾಕೆ ಕಹು ಬಾಲ ಮಾಗಿರಿ ಶೋದ್ಧ ಛೌ ಪನಿ ಭನೆ ತಿನ್ ವಾಲಾ ಹಲ್ದಾರ ಸಂಕ್ಷೇಪಲೆ ಗರಿಯು ಬತಾಯೆ ಮೈಲೆ ಧೇರೈ ಕುರಾಕೆ ಕಹು ಶಿಲೋಕ ಭನ್ ಭನೆ ರಾಯ ತಾರಾ ರೇ

ಮೈ ಪರಶುರಮೇತೆ ಸರಿ ಬನ್ನ ಖೇರ ಓ ಸತ್ರಜಿತ ಮಹಾರಾಜ ಭನ ಲಾಗೆ ಈಶ್ವರ ಜೇ ಮಾತಾ ಹಜುರಲೆ ಮಲೈ ವರದಾನ ದಿನ ಹುಂಚ ಭನಿ ನಾರಾಯಣ।